0: ಬಾಹೇ ನಮಸ್ತಂಗ ಬಾಹೇ ನಮಸ್ತಂಗ ತಿರ್ಬರ್ಗೆ ನಮಸ್ತಂಗ ಸರ್ಗೆ
1: ನಮಸ್ತಂಗ ಪ್ರಪೋಗೆ ನಮಸ್ತಂಗ ಸಜೋಗೆ ನಮಸ್ತಂಗ ರಂಗೆ ನಮಸ್ತಂಗ ಪಂಗೆ
0: ನಮಸ್ತಂಗ ಗಮ್ಮೆ ನಮಸ್ತಸ್ತ್ರಮೆ ನಮಸ್ತಂಗ ಜಲಾಶ್ರೇ ನಮಸ್ತಂಗ ನಿರಾಶ್ರೇ
1: ನಮಸ್ತಂಗ ಜಾತೆ ನಮಸ್ತಂಗ ಪಾತೆ ನಮಸ್ತಂಗ ಮಜ್ಬೆ ನಮಸ್ತ ತಜ್ವೆ
0: ಅದೇ ಸಂಗ ಅದೇ ಸೇ ನಮಸ್ತಂಗ ಪೇಸೆ ನಮ